ಅನಹದು ಬಾಳಜೆ ನಂದಿಸಲು ಅವರ ಪಾಟಿಯೋ ಸರ್ವನೋ ಬಾಳ ಸಂಸ್ಕಾರ ಪುತ್ರ ಗುರುಗಳ ಗುರುಗಳ ಬರ್ತು